ಪರಂ ಸೃಷ್ಟಿಸ್ಥಿತಿ ವಿನಾಶಕಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ.